ಮೀನಂಗ ಗೀತೆ ಕೋಕಿಲೆ ಆ ಕೆವಿಲಿಯ ಹಾ. ಕೋಕಿಲೆ ಆ ಕೆವಿಲಿಯ ಮೊನರಾ ಸಹ ಮುನರಿಯ ಸ್ವಭಾಧಾರ್ಮೆ ಸುಂದರ ಯುಗಲಯನ್ ಉಪಮಾ ಕರಗಿನ ಆದರೆ ಸುಂದರತ್ತೆ ಕಿಯಾದಿನ ಮೇ ಗೀತೆ ಇತಾಮ ಸುಂದರ ಗೀತೆಯ ಇದ ಗೀತ ಪದರಚಕ್ಯಾನ್ ಸ್ವಭಾವ ಧರ್ಮ್ಯಾನ್ ಅಪೇ ಸಿತು ವಿಲಿತ್ ಎಕತು ಕರಲ ಗೀತ ನಿರ್ಮಾಣೆ ಕಲಾ ಎಚ್ ಆರ್ ಜ್ಯೋತಿಪಾಲ್ ಸಹ ರುಕ್ಮಿಣಿ ದೇವಿ ಗಾಯನಾಕರಣ ಮೇ ಗೀತೆಯ ಹಿಂದೂ ತನುವಕ ಆ ಭಾಷೆ ಲಭಾತಿ ಬಿನೋ.